0: ಸತ್ಯ ಕಾಯ್ದುಕೊಳ್ಳಬೇಡ, ಸತ್ಯ ತೆರೆ ಕಣ್ ಸತ್ಯ ಬ್ರಾಹ್ಮಣ್ ಸತ್ಯ ತೆರೋ ಸತ್ಯ ಕಾ ಸತ್ಯ ತೆರೆ ಕಣ ವಿಚಾರ ಸತ್ಯ ತೆರೆ ಅಮೃತ ಸತ್ಯ ದಿವಾನ್ ಸತ್ಯ ತೆರ ಹುಕುಂ ಸತ್ಯ ಪ್ರಮಾಣ ಸತ್ಯ ತೆರೆ ಕರ್ಮ ಸತ್ಯ ನಿಶಾನ್ ಸತ್ಯ ತೋ ದಾಖಲ ಕರು ಸಚ್ಚಿ ಸಬದಾನ್ ಸಚ್ಚಿ ಸಬ
1: ಸಚ್ಚಿ ತೆರಿ ಸಚ್ಚಿ ಸಲ ಸಚ್ಚಿ ತೆರಿ ಕುದ ಸತ್ಯ ಭಾಷಾ ನಾ ಸತ್ಯ ಸಚ್ಚಿ ಜೋ ಮರ್ಜ ಮಸೋ ಕಟ್ನಿ ಕಟ್ ಮಲ್ಲ ಬೈಲ
0: ಬಡಿ ಬಡಿ ಬಡಿ ಅವತಾರ ಬಡಿ ಬಡಿ ಸಚ್ಚನೋ ಬಡಿ ಬಡಿ ಜನೇ ಚಲ್ತಾ ಬಡಿ ಬಡಿ ಜಾಣೆ ಅಲಾ ಬಡಿ ಬಡಿ ಬುಜ ಸ ಪಾಓ ಬಡಿ ಬಡಿ ಜ ಪುತ್ನಾ ದಾತ ਬੜੀ ਬੜਾ ਜਾਇ ਆਪੇ ਆਪ ਨਾਨਕ ਕਰਨ ਕਥਨੀ ਜਾਏ ਕੀਤਾ ਕਰਨ ਸਰਬ ਜਾਏ ਮਹਿਲਾ ਦੂਜਾ ਇਹ ਜਗ ਸੱਚੇ ਕੀ ਕੋਠੜੀ ਸੱਚੇ ਕਾ ਵਿਜਵਾਸ ਇੱਕ ਨਾ ਉਸਮਾਇਲ ਇੱਕ ਹੁਕਮ ਕਰ ਬਣਾਸ ਇੱਕ ਨਾ ਪਾਣੀ ਕੱਢ ਲੈ ਇੱਕ ਨਾ ਮਾਇਆ ਸਿਨਵਾਸ ਇਹ ਵੀ ਆਖਣੇ ਦਾ ਬੇਚ ਦੇਣੇ ਆ ਨਾ ਜਿੱਦ ਗੁਰਮੁਖ ਜਾਣੀ ਜਾਂ ਕੋ ਆਪ ਕਰੇ ਪਰ